0: ಇದೆಲ್ಲ ತಗೊಂಡ್ಬಂದಿದಾರೆ. ಏನೋ ತಲ್ಲಾರೆ ಮಹಳಾರೆ ಸಾಕಿಸಿಗೆ ಅವರ ರೂಪಾಯಿ ಎಷ್ಟೆಲ್ಲ ಬೋ ಅವ ಇನ್ನೂ ಸಾಕಿಕನ ಶುಭ ಸೈನ ಎಲ್ಲೋ ನೀ ಸಾಕನ ಪಾರ ಗಿದ್ಕೊ ಮಾತ್ರ ಜವನ್ ನಗರ್ ಮೇಲಾಕೋರಿ ಜವನ್ ನಗರ್
1: ಗೋಪಾನಿ ಭಯೋ ಧೇರ ದಿನ ಕೇಸ ಖಬರ ಅಸ್ಕಲ ಭನ ಕವಿ ಕೋಚನ್ ಕೋಹಿ ಕೇಸ ಖಬರ ಅಸ್ಕಲ ಭ
2: ಸಾನು ಜಾತೆ ಬಾರಿ ಜಾನು ಬೇಲಿ ಗ್ಯಾಲ ಮಾ ಬನ ಮನ ಸದನ ಮೇರ ಪೈಲೆ ದುಃಖ ಸುಖ ಚಲ್ದ ಮುರ ದುಯ ಬೈಲಿ ದುಃಖ ಸುಖ ಚಲ್ದ
1: ತರೈಮಾ ಪಾನಿ ಪಹಾಡ ಪೈರ ಜಾನಿ ಬಗೈಲಾಯ ಚೌತಾರೆ ತಮಾಕು ತೋಲಾ ಕೆ ಭಯರ ಹೋಲಾ ಬಗೈಲಾಯ ಚೌತಾರೆ ಹೊರಮಾತಿ ಚಿರ್ಮಾ ಲವ ಜಗ ದಿನಮಾ ಕಾಡಾ ಬಿಲ್ಬ ಚೌತಾರೆ ಮಾತಾ ಕೋ ಪಿತಾ ಸಾನು ಮಾಯಾ ಸೀತಾ ಕಾಡಾ ಭೇವ ದೌತಾರೆ ಸಿಂಧಾನಿ ಶಿವಲೈ ಸಾನು ಮಾಯಾ ಪಿಲೈ ಜಾಪಾ ಭೇಜಾ ದೌತಾರೆ ಬಾಜು ಕೋ ದೇವಾ ಆಯ್ಲೆ ಯತಿನ ಖೇರಾ ಜಾಪಾ ಭೇಜಾ ದೌತಾರೆ ಅಸರಿ ಕಲೈ ಭಾನಿ ದೇವನ ಮಲೈ ಬಾಡಿ ಪೈರ ಕಸೋ
2: ಸಾರಿ ಭೈ ಮಾಲಿ ಪಾರಿ ಮೈಲ ಸಾರಿ ದೊರೆ ಮೇರ ಸಾನು ಡಾಚೆ ಮಾರಿ ದಾನ ಮೈಲ ಸಾರಿ ದೊರೆ